Ayoguo, mimi nayo nayo ihenya ihenya mimi mbio sana tokenyirio wega ndagĩka nĩ mĩrongo ĩrĩ na inya itigarĩte ithaa rĩrĩ rĩkoo rĩkĩinĩkĩrĩra. Thank you very very much senti sana na hau nĩwe twamba tũhingĩre draw ya mbere arĩa mena mbeca rĩ wenye wakwa na pesa wa shaa beba wenye wakwa na pesa wa shaa beba ũndũ ũgĩtwo Gibson ũndũ ũgĩtwo Reli ũndũ ũgĩtwo Samson ũndũ ũgĩtwo Peter ũndũ ũgĩtwo James Gideon sio Karen sio ni amo mena besa giri mirongo iri jutu ya kuingia hapo kuingira hau tu drill out gai thie ne wawe ukoro togeretie ukoro ugoli tatikiti nyingi thino idha aliri wamo kire noda ya kaisi itigarite mirongo iri izi dakika 20 zimebaki dakika isi mirongo iri o dakika dina otani ya tatu ashiringi ngiri ikumi o dakika dina otani ya tatu agiri ikumi thiini wa njoherera na ndiyo imeanza sasa oya thimu yaku tu dakika ya 80 dakika ya 38 sasa ndiyo tunaanza dakika ya 38 kwaguo we unamathana ashiringi ngiri 8 na ngiri 40 no urathii na mbere na gutarirwo no ukaingira hoguo urambirie kuingira hoguo menya o dakika ina hotani atatu agiri ikumi na ungihota kuingira thiini wa dakika ewe mwe maita meri uramukira ci 16 thimu yaku thiä harä å hå ragä ra thimå å hå re star 602 tå ndagä ka 38 ndakäka nä a 38 sasa star 602 star 602 atatå andagä ka ya 38 nä o tå ramathana nao hotakuo ameingia star 602 star 602 no ririkane ndagä ka icio cingä tuä ka nä cio inä kä rä ra rä izo dakä ka cingä inä kä rä ra no kore nowe wike wä kou gå tirä må ndå å ngä atä mwä nake icio roya ona gå tarä ndrå iria å thiä te unazipokea tu right there and then thimå yaku thiä harä å hå ragä ra thimå å hå re star 602 tå ndagä ka ya 39 rä u ndagä ka nä a 39 watatu aciringi ngiri ikumi arä a makorwo maingä rä te thä iniä wa ndagä ka ä yo 39 three of you na angä korwo nä å kåhota kå ingä ra maita merä thä inä wa ndagä ka icio å ramå kä ra ciringi ngiri ä ngä nengä ikumi na ithathatå oguo rita rä u rä mwe rä tikareke rä tigatå me atä å hå rwo nä ciringi ngiri ithathatå rita rä u rä mwe iyo mara moja icikumbari ngiri ithathatå cikume thimå yaku thiä harä å hå ragä ra thimå å hå re star 602 star 602 ni star 602 ä gå korwo ä ra box ithathatå cagå re mwe weka pini yako kwagä rä re tå ndagä ya 40 rä u tå korwo ndagä ka ya 40 sasa ndagä ka nä wa 40 star 602 star 602 wawiri eri o ndagä ka o ndagä ka ndagä ka nä atatå angiri ikumi ikumi no aingä ra maita merä thä inä wa ndagä ka ä yo nä cingä ngiri ikumi na ithathatå star 602 nä star 602 star 602 ndagä ka ä mwe ä ngä tuä ka atä nowe wike wä kuo ndagä ka moja gå tuä ka atä nowe wike wä kuo rä u hau iragu twaririra nginya ciringi ngiri ikumi na ithathatu agakorwo ingirite maita meri agakorwo ingirite rita rimwe ngiri ingi nengi ngiri ikumi thimu yaku thiä harä å hå ragä ra thimå na ngå ririkanie wona yagwitie ciringi 49 nginya 55 rä å cikuä na wasiwasi uge hä kwanini na kosea si hapa nä ho star 602 må ndå å gwä two å gwä two Peterson ndona nä rahingå rä ra box na ciringi ngiri ikumi na mugwanja 17,000 Kenya shillings star 602 ni star 602 star 602 ndagä ka ici ndå kareke cithiä å guo tondå ndagä ka ĩmwe atatå rä nä mweke må nene mũno mũno makĩria ti andå aingä na angä hota gå korwo makä ingä ra hau å guo na makä ria ndagä ka ä me maita merä cio atu ä ngä marä ihenya rä u rä a guoko oguo agä korwo we wä na rä o rä ä hå thä re wega andå atirä bata å rekeri ciringi ngiri ithathatå nä å ndå warita rä mwe elfu sita å ciacirie rä u å kä amå kä ra ci ikumi na ithathatå angä hota kå ingä ra thä inä wa ndagä ka ä me maita maya maita merä
*602#*602#*602#. Kurehere box ithathatu, cagura ĩmwe, ĩkĩra pini yaku, bas tu dagika ya 42 tuko katika dagika ya 42 dagika ya 42 ri nĩyo tũri atatũ a dagika ĩyo nĩ arĩkũ *602# ni *602# *602#. No ndikane we ũramathana ciongi ngiri ĩte ũgakorwo wĩkĩtie wĩna tigiti nyingĩ makĩria na 40 no ũrathiĩ na mbere na gũtarĩrwo unaendelea kũhesabiwa *602#*602#. And *602#*602#. Tuko dakika ya 42 ngidiko ine kerera wifange hau jipange wina dakika isi 18 rĩu ni 17 tu dakika 43 watatu 43 watatu ashiringi ngiri ikomi waingira rita rĩmwe na ashiringi ngiri ĩngĩ ashiringi ngiri ikomi na ithathatũ wahota kũingĩra maita merĩ thĩinĩ wa draw thĩinĩ wa ndagĩka ĩmwe *602# TBT mashida zote tunasahau ni mwambĩrĩrio rĩngĩ mathĩna tũriganĩrwo ni TBT *602#*602#. Ihinda na ithaa cianĩkagĩra mũndũ othe nĩguo ngwĩraga ũrĩa gwĩka nacio rĩ ũguo nĩguo ũrĩha ngũrani yake na mũndũ ũcio ũngĩ tondũ gũtirĩ mũndũ ũngĩgiria mũndũ amũkĩre kĩndũ gĩake.